0: ಹೋತ ನವ್ಯಶ್ಚ ಸತ್ಸೇ ಸ್ವಾಂಚಾಗ್ನೇ ತನುವಂ ಪಿಪ್ರಯ ಸ್ವಾಸ್ಮಭ್ಯಂ ಚ ಸೌ ಭಗಮಾಯಜಸ್ವಾ ಗೋಭಿರ್ಜುಷ್ಟಮಯುಜೋ ನಿಷಿಕ್ತಂ ತವೇ ಏಂದ್ರ ವಿಷ್ಣೋರನು ಸಂಚರೇಮ
1: ನಾಕ